ಅಮ್ಮ ತಂಬ ಸೇನ್ ಬರ್ಮ ಬಾಲಿ ಬರ್ಮ ಎಲ್ಲಿ ಬರ್ಮ ಮಗ್ಗರ್ ಸೇನ್ ಬರ್ಮ ಯಾಜರ ಪ್ರಾಬಿಜೋ ಯಾಜರ ತುಂಬತ ಸೇನ್ ಮಿಚಿಲಂ ಬುಡ್ಡಿ ಅಭಿ ಅಮ್ಮದು ಮರಿಯಾನ್.